ಕಾಯ್ತಾನೋ ತಿನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು ತಿನ್ನಿ ಹಿಡಿನಿ ಪಿಕ್ಕರ್ ಚುಚ್ಚುದು ಮೋ ರಾಜ ಹುಚ್ಚು ತಿನ್ನಿ ಪೋನಿ ತಿವನ ರಾಣಿ ಪುನೆ ಚಟಿ ಖಾಂಬ ಚುಟ್ಟಿ ಕಹಾನಿ ಪೊನೌಲ ಪ್ರಿನ್ಸೆ ಸ್ವಾಮಿ ಕರಿ ಕರಿ ವಿಷಯ ತಿನ್ನಿ ಕಸ್ತು ತಿನ್ನು ಪ್ರಾಣಿ ಅಪ ನಚಾವ ನ ಪರ ಪರ ಚಾರಿ ಚಾರಿ ಮನ ನಚಿಕ ಅವತಾ ಕಿನ ಹುಚ್ಚು ಪಾನಿ ಪಾನಿ ಪೈಸ ಠಾಂಕಿತ ಜಾಚ ಅಪ ಸುಸ್ನೆ ಪಹೋ ಕಿ ಮನ ಮಿಲ ಸಾತಿ ಮಲ ರೋಸ್ನೆ ಪಹೋ ಕಿ